0: ಪದನಿ ಸುವರ್ಣ ಪಮ್ಮತೇನಿ ಪ್ರದೇಂದ ಪಮ್ಮತೇನಿಂದ ಪಮ್ಮತೇನಿ ಸುವರ್ಣ ನಿಲಾವಂಗೆ
1: Anda masih mendengarkan

0: ಸಂಗುವಲ್ ಸಾಂಬೆ
1: ಇಯರ ಬತ್ತು ಜುನ್ನು ನೆಕೌಲೋ ವೈಯರಿ ಕೊಡೋ ಲೇರ ಮೇ ಮಾಕು ಬಡಿಸಿ ಕೇಳಿ ಸಣ್ಣ ಮಲ್ಲ ಸಣ್ಣ ಚಿನ್ನ ಸುರತ ನಕಿ ಮಲ್ಲ ಕುಂಡಿ ಲೈಲ ಮಲ ಲಕ್ಷಿಲ್ ಪೋರನ್ನ ಕೆತ್ತ ಸಿಗಾ ನಿಯಾನ ಕೆತ್ತ ಉಡಿ ನಿಂತಿಯರ ಮುಸ್ಸು ಉಡಂಗ ಸಿಪತ್ತಲ್ಲೇ.